ಕರೆ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದ